ನಮ ಸೂರ್ಯ ಸೂರ್ಯ ನಮ ಚಂದ್ರ ಚಂದ್ರ ನಮ ರಾಜ ರಾಜೇ ನಮ ಇಂದ್ರ ಇಂದ್ರ ನಮ ಅಂಧಕಾರ ನಮ ತೇಜ ತೇಜ ನಮ ಬೃಂದ ಬೃಂದೇ ನಮ ಬೀಜ ಬೀಜೇ ನಮ ರಾಜ ಸಂತಾಪ ಸಂಸಾಂತ ರೂಪೇ ನಮ ಪರಮ ತತ್ತಂ ಅತತ್ತಂ ಸ್ವರೂಪೇ ನಮ ಜೋಗ ಜೋಗೇ ನಮ ಜ್ಞಾನ ಜ್ಞಾನೇ ನಮ ಮಂತ್ರ ಮಂತ್ರೇ ನಮ ಧ್ಯಾನ ಧ್ಯಾನೇ ನಮ